ಸಾಗರ ಕೋ ದಂಡ ತರಂಗ ಅಂತ ಕೋ ಪಾರೆ ರುದನ ಧ್ಯಾನ ಜ್ಞಾನ ಸತಗುರು ಕೇ ಕವಜನ ಭಲ ಉನೆ ಜೋ ಗಾವೆ ಭಲ್.

ಬಂದೆನಿಯೋ ಬಲೆ ಸಲನ ಸಬಲ ಮಲನ ಭಂಗ ಫಲನ ಕಾನು ಕುವರನ ಕಲಂಕ ಬದೀಲಂಕ ತಡೆದಲ್ಲವೆಂದೆನಿಯೋ ರಾಮ ರಮಣ ದುರ್ತ ದಮನ ಸಕಲ ಭವನ ಕುಶಲ ಕರಣ ಸರ್ವಭೂತ ಆಪ್ ಹೀ ದೇವಾದ ದೇವ ಸಹಸ್ರಮುಖ ಫಲಿಂದ ದಿಯೋ ಜರಂ ಕರಂ ಮತ್ಸ್ಯ ಕಚ ಹೋ ಬರ